ಗಾಂ ಗಣಪತಯೇ ನಮಃ. ಓಂ ಹಾಂ ಗುರವೇ ನಮಃ. ಓಂ ಅಂ ಅರ್ಕಾಸನಾಯ ನಮಃ. ಓಂ ಖಂ ಖಶೋಲ್ಕಾಯ ಸೂರ್ಯಮೂರ್ತಯೇ ನಮಃ. ಓಂ ಹ್ರಾಂ ಹ್ರೀಂ ಸಹ ಶಿವಸೂರ್ಯಾಯ ನಮಃ. ಓಂ ಅಂ ಹೃದಯಾಯ ನಮಃ. ಓಂ ಅಂ ಅರ್ಕಾಯ ಶಿರಸೇ ನಮಃ. ಓಂ ಅಂ ಭೂರ್ಭುವಸ್ಸುವರೋಂ ಜ್ವಾಲಿನೀಶಿಖಾಯೈ ನಮಃ. ಓಂ ಹ್ರೂಂ ಕವಚಾಯ ನಮಃ. ಓಂ ಭಂ ಭಾನುನೇತ್ರಾಭ್ಯಾನ್ ನಮಃ. ಓಂ ರಹ ಅಸ್ತ್ರಾಯ ನಮಃ. ಓಂ ಅಂ ದಂಡಿನೇ ನಮಃ. ಓಂ ಅಂ ಪಿಂಗಳಾಯ ನಮಃ. ಓಂ ಅಂ ಗಣಪತಯೇ ನಮಃ. ಓಂ ಅಂ ಗುರುಭ್ಯೋ ನಮಃ. ಓಂ ಅಂ ಪ್ರಭೂತಾಸನಾಯ ನಮಃ. ಓಂ ಅಂ ವಿಮಲಾಯ ನಮಃ. ಓಂ ಅಂ ಸಾರಾಯ ನಮಃ. ಓಂ ಅಂ ಆರಾಧ್ಯಾಯ ನಮಃ. ಓಂ ಅಂ ಪರಮಸುಖಾಯ ನಮಃ. ಓಂ ಅಂ ಪದ್ಮಾಸನಾಯ ನಮಃ. ಓಂ ಅಂ ಕರ್ಣಿಕಾಯೈ ನಮಃ. ಓಂ ರಾಂ ದೀಪ್ತಾಯೈ ನಮಃ. ಓಂ ರೀಂ ಸೂಕ್ಷ್ಮಾಯೈ ನಮಃ. ಓಂ ರುಂ ರುಜಾಯೈ ನಮಃ. ಓಂ ರೂಂ ಭದ್ರಾಯೈ ನಮಃ. ಓಂ ರೇಂ ವಿಭೂತ್ಯೈ ನಮಃ. ಓಂ ರೈಂ ವಿಮಲಾಯೈ ನಮಃ. ಓಂ ರೋಂ ಅಮೋಘಾಯೈ ನಮಃ. ಓಂ ರೌಂ ವಿದ್ಯುತಾಯೈ ನಮಃ. ಓಂ ರಹ ಸರ್ವತೋಮುಖ್ಯೈ ನಮಃ. ಓಂ ಅಂ ಉಷಾದೇವ್ಯೈ ನಮಃ. ಓಂ ಅಂ ಪ್ರತ್ಯುಷಾದೇವ್ಯೈ ನಮಃ. ಓಂ ಸಂ ಸೋಮಾಯ ನಮಃ. ಓಂ ಬುಂ ಬುಧಾಯ ನಮಃ. ಓಂ ಬೃಂ ಬೃಹಸ್ಪತಯೇ ನಮಃ. ಓಂ ಭಂ ಭಾರ್ಗವಾಯ ನಮಃ. ಓಂ ಅಂ ಅಂಗಾರಕಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ರಂ ರಾಹವೇ ನಮಃ. ಓಂ ಕಂ ಕೇತವೇ ನಮಃ. ಓಂ ಅಂ ತೇಜಶ್ಚಂಡಾಸನಾಯ ನಮಃ. ಓಂ ಅಂ ತೇಜಶ್ಚಂಡಮೂರ್ತಯೇ ನಮಃ. ಓಂ ಅಂ ತೇಜಶ್ಚಂಡಾಯ ನಮಃ. ಓಂ ಹಾಂ ಶಿವಾಸನಾಯ ನಮಃ. ಓಂ ಹಾಂ ಹಂ ಹಾಂ ಶಿವಮೂರ್ತಯೇ ನಮಃ. ಓಂ ಹಾಂ ಹೌಂ ಶಿವಾಯ ನಮಃ. ಓಂ ಹೋಂ ಈಶಾನಮೂರ್ಧಾಯ ನಮಃ. ಓಂ ಹೇಂ ತತ್ಪುರುಷವಕ್ತ್ರಾಯ ನಮಃ. ಓಂ ಹುಂ ಅಘೋರಹೃದಯಾಯ ನಮಃ. ಓಂ ಹಿಂ ವಾಮದೇವಗುಹ್ಯಾಯ ನಮಃ. ಓಂ ಹಂ ಸದ್ಯೋಜಾತಮೂರ್ತಯೇ ನಮಃ. ಓಂ ಹಾಂ ಹೃದಯಾಯ ನಮಃ. ಓಂ ಹೀಂ ಶಿರಸೇ ನಮಃ. ಓಂ ಹೂಂ ಶಿಖಾಯೈ ನಮಃ. ಓಂ ಹೈಂ
कवचाय नमः ॐ हौं नेत्रेभ्यो नमः ॐ हः अस्त्राय नमः ॐ हां हौं विद्यादेहाय नमः ॐ हां शक्तये नमः ॐ हां गणपतये नमः ॐ हां सरस्वत्यै नमः।